0: ಕಟ್ಟಿ ಮಾಯಾ ತಿಂಗಳ ಕತ್ತಿ ಕೈಸನು ಇನ್ನಿ ಹಿಡಿಮೆ ಪಿಕ್ಕರ್ ತಿಳಿಸುದು ಇನ್ನಿ ಹಿಡಿಮೆ ಪಿಕ್ಕರ್ ತಿಳಿಸುದು
1: ಮೋ ರಾಜ ಹುಚ್ಚುತ್ತೀನಿ ಪೋನಿ ತಿಳು ರಾಣಿ ಪುಣೆ ಚೊಕ್ಕೆ ಕಾಂಬ ಚುಟ್ಟೆ ಕಹಾನಿ ಪೊನೌಲ ಪಿಂಸೆ ಸ್ವಾಮಿ ಕರಿ ಕರಿ ವಿಸರ್ಜನೆ ಕಸ್ತು ತಿಂದ್ರು ಪ್ರಾಣಿ ಅಪ್ಪ ನಚ್ಚಾವ್ನ ಪರ ಪರ ಚಾನಿ ಚಾನಿ ಒನ್ ನಚ್ಚಿ ಅಂತ ಕಿನ ಹುಚ್ಚ ಪಾನಿ ಪಾನಿ ವರ್ಷ ಕಾಂತಿ ಗಚ್ಚ ಅಪ್ಪ ಸೋಸ್ನೆ ಪಹೋಕಿ ಒಂದು ಮಿಲ ಸತಿ ಮಲ ರೋಸ್ನೆ ಪಹೋಕಿ.